0: ಅದನ್ನು ಪೋಯಿನಾ ವಾ ನಾಕಿ ಏನಡಿ ಪೋಯಿನಾ ತಮಳ ನಾಟಿ ಚಪ್ಪಳ ಚರಾದಲ್ಲಿ ಮುಡಿಯಾದ ಚರಾದರಲ್ಲಿ ಹಿಂದಿ ಕೊಂದು ಕೊಡುಕೋರ ದಿನಕ್ಕೆ ಇನ್ನು ಬರಿಯಾಗ ಇದೆಲ್ಲ ಇದ್ದಾನೆ ತಾನು ಮುಂದಿಡುತ್ತೆ
1: Ça, vous avez dit mort de ça ici, car de chat de Sibene. Degiga digrama do collaboratore non ku jikime den non ku jikame de marandra technicien grede sanfit ki kan shukurtur kar kabin teknik ne chok be gabriel ki mikurada na tan sale mohammed sale adita na ke tan da umar idris umar arar balan labranyande amma chatrana lu kufrikina mo shana re shafena tan damin ki ka allah rahim yuna sa tuzo sawa sawa odur burkuye mosroye mawye maskuriye ganabene sa tuzo sawa sawa kar guji sharafar goyne allah giso للتنمى ساعة الزور دقيقة دقيقة بكنا فوضونك السلام عليكم